ಸಪ್ರೇಮ ನಮಸ್ಕಾರ ವಿನಂತಿ ವಿಶೇಷ ಸಪ್ರೇಮ ನಮಸ್ಕಾರ ವಿನಂತಿ ವಿಶೇಷ ತುಜಾ ವಾಚುನ್ ಮಲ ಕಟುವೇನ ಸಖೇಗು ಪರದೇಶ ಸಪ್ರೇಮ ನಮಸ್ಕಾರ ವಿನಂತಿ ವಿಶೇಷ ಸಪ್ರೇ